ಖಮ್ಮಂಜಿಸಿ ರಾಜೇಶ್ ಅರುಣ ದೀಪಕ್ ಗೌತಮ್ ಬಿಟ್ಟು ಬಿಟ್ಟಿ ಅರಿಹಂತ್ ಸುರಭಿ ಔರ್ ನಗೀನಾ ಕಿ ಫರ್ಮಾಯಿಶ್ ಆಯ್ ಗುಜರಾತ್ ಜುನಾಗಢ್ ಸೇ ಕೀರ್ತಿ ಸೋಲಂಕಿ ಇಸ್ ಗೀತ ಕೋ ಸುನ್ನಾ ಚಾಹತಿ ಥೀ।